0: ಇನ್ನ ನಮ್ಮ ಆಹೋತ್ ಜೆ ಕುಣಾರ್ಗೆ ನಮಗೆ ಜನ ಭಾಷಾ ಆತಲಿ, ನಮಗೆ ಜನ ಚಾಲಿ ಚಲನ ಸಂಸ್ಕೃತಿ ಆತಲಿ, ನಮಗೆ ಜನ ಪರಂಪರಾ ಆತಲಿ, ಇದಂತ ನಮ್ಮ ಪದ್ದ ಪಟ್ಕಿನು ಜನ ಕಮಲ್ದಾತ್ ಏರಲ್ದಾತ್ ಅಹಲ್ದಾತ್ ಹೇಳಿ ಅರುಣ್ಟಾ ಬಡೇಟ ಕಥಾ ಜೆ ಈ ಬೋದ್ ಎಕಲಂತಿ ಚಲರ ಬಾರ್ಚಕಿಚಿ ಎಕ್ಕನೆ ಎಕ್ಕನೆ ಇದ್ಗೆ ಸಿರ್ಜಿನ ಮಂಜ ನಮ್ಮ ಏಕಾತರ್ತಿ ಬಾರ್ಚಕಾತ್ ಅರು ನಮ್ಮ ಏಕಾಶಾನ್ ಅತಲ್ದಾತ್ ನಮ್ಮೆ ಗತಿಬೋದ್ ಏಕಾತರ ಗತಿಬನ್ ಜದಿ ನಮ್ಮ ಬೆದ್ದತ್ ಹೇಳಿ ಹಾಕ್ಷತ್ ಏಕಾ ಬಕೆನ್ ಜೆತೆಬೇಲೆ ನಮ್ಮ ಏಕಾತರ್ತಿ ಬಾರ್ಕಾದಾ ತಾರ ಎಕ್ಕನೆ ನಮ್ಮೆ ಉತ್ಪತ್ತಿ ಮಂತ್ಕಿಚಿ ಆವನ್ ಜದಿ ಆಹತ್ ಹೇಳಿ ನಮ್ಮೆ ಭವಿಷ್ಯತ್ ಬನ್ ನಮ್ಮ ಕೊಲನಾಕಮಾಂಗತ್ ಕಾ ನಮ್ಮ ಆ ಪಾಬು ಬನ್ ಏರಾಂಗತ್ ಹೇಳಿ ತೆಂಗನ ಕಥಾ ಇದಾದ ಜೆ ನಮ್ಮ ನಿಜರ ಪರಿಚಯ ಬನ್ ಜದಿ ಬೆದ್ದತ್ ಹೇಳಿ ಮೂಲಿಂತಿ ಬೆದ್ದಕುನ್ ಜೈಮಾನ ಮೂಲಿಂತಿ ಬೆದ್ದಕುನ್ ಜೈಮಾನಗೆ ಅರ್ಥ ನಮ್ಮೆ ಇತಿಹಾಸ ಬನ್ ನಮ್ಮ ಆಹನಾ ಕಥಾ ಜೆ ಪ್ರಕೃತಿರೆ ನಮ್ಮೆ ಜನ ಕುಣಾ ಸಮಾಜ ಆತಲಿ ಅದ್ಗೆ ಇತಿಹಾಸ ಎಕ್ಕಾನಿಕಿರಿ ನಮ್ಮೆ ಪುರ್ಖಾ ಗುಠಿಯಾರ ಆಚಾರ ಆರು ನಮ್ಮೆ ಇತಿಹಾಸ ನಮ್ಮೆ ಕುಣಾರ್ಗೆ ನೇಕಿರಿ ಎಂದಿರ್ ತೆಂಗಾಲಿ ಅದ್ಗೆ ಲಗನ್ ವಿಶದ ಭಾವರೆ ಆಲೋಚನಾ ಕಾಮಗೆ ಲಗನ್ ಇನ್ನ ಈ ಕಾರ್ಯಕ್ರಮನು ಉಪಸ್ಥಿತ ಅತಲ್ನಾರ್ ನಮ್ಮೆ ಈ ಸಂಬಲ್ಪುರ ಜಿಲ್ಲಾ ಜಮನ್ಕ್ರಿಯಾ ಬ್ಲಾಕ್ ನು ಜನ್ ಚಿನಿ ಮಹುಲ್ ಪದ್ದಾತಿಲಿ ಪದ್ದಂತ ನಮ್ಮೆ ಸಮ್ಮಾನ್ಯ ಆಜ್ಞಾ ಶುಭಾರಾಮ್ ಪ್ರಧಾನ್ ಘರ್ ಇಶಾನ್ ಈ ಸ್ಟುಡಿಯೋನು ಇನ್ನ ನಮ್ಮೆ ಸಂಗೆ ಅತಲ್ನಾರ್ ತಮ್ಮೆ ಸಂಗೆ ನಮ್ಮ ದ್ವಿಪದ ದುಃಖಸುತ್ ಮಾನತ್ ಪ್ರಧಾನ ಆಜ್ಞಾ ಜುಹಾರ್
1: ಜುಹಾರ್ ಜುಹಾರ್ ಜುಹಾರ್
0: ಜೆ ಪಹಲಾ ನಿಮಿಸ್ತಿ ಅಂಟಾ ಕಥಾ ಅಹಾಗೆ ಲಗಾನ್ ಅಂಟಾ ಆಗ್ರಹ ಮನಾಲಿ ಜೆ ನಿಮನ್ ಗುಠಿ ಏರಾಲ್ದಾಮ್ ಭಿನ್ ಭಿನ್ ಸಭಾ ಸಮಿತಿನು ಭಿನ್ ಭಿನ್ ಜನ ಸಬ್ ಸಾಂಸ್ಕೃತಿಕ ಕಾರ್ಯಕ್ರಮ ಆತಲಿ ನಮ್ಮೆ ಪಾಡ ಪಾಟ್ಕಿನು ಬೆಂಜಾಮನ್ನಾ ಕಾಮ ಕಾರಜ ಮನ್ನಾ ಸೊಠಿ ಉಠಿಯಾಡಿ ಮನ್ನಾ ಜತೆ ತರ ಏರಾಲ್ದಾಮ್ ಜೆ ನಿಮ್ ಕಾಲ್ದಾರ್ ಬರಾಲ್ದಾರ್ ಭಿನ್ ಭಿನ್ ಜಗಾಸಾನ್ ಪದೇ ದ್ವಿಪದ ತೆಂಗಾಲ್ದಾರ್ ಇನ್ನ ಆಕಾಶವಾಣಿಗೆ ಸೌಭಾಗ್ಯ ಜೆ ನಿಮ್ ಬಾರ್ಚಕಾದಾರ್ ಆರು ಎಮೆ ಜನ್ ಪುನಾ ಪ್ರೋಗ್ರಾಮ್ ಉಂಟಾ ಚಲರಾಲಿ ಮಕ್ಕಾ ಪುಪು ಝೊಕಾ ಝೊಕಾ ನಮ್ಮೆ ಈ ಕುಣಾ ಭಾಷಾನು ಅನು ನಿಮ್ ಸಮೀಲ್ ಮಾಡಿಸ್ಕಾದಾರ್ ತ ನಿಮ್ಮೆಸ್ತಿ ಎಂ ಅಹಾಗೆ ಲಗಾನ್ ಚಹಲ್ದಾಮ್ ಜೆ ನಮ್ಮೆ ಈ ಜನ್ ಕುಣು ಸಮಾಜ ಬೋದ್ ಆತಲಿ ನಮ್ಮ ಜನ್ ಅತಲ್ದಾತ್ ನಮ್ಮೆ ಪ್ರಕೃತಿ ಎನೇರ್ ಇತಿಹಾಸ ಅತಲಿ ಕೈ ಹುಬನ್ ಟಿಕೆ ತೆಂಗೋರ್
1: ಧನ್ಯವಾದ ಇನ್ನ ಜನ್ ಆಕಾಶವಾಣಿ ಸಂಬಲ್ಪುರ ತರಫ ತಿನ್ ಜನ ಒಂದು ಕಾರ್ಯಕ್ರಮ ಅಚ್ಚುಕಾನಾರ್ ಆಕಾಶವಾಣಿ ಸಂಬಲ್ಪುರ ಜನ ಕಾರ್ಯಕ್ರಮ ಅಚ್ಚುಕಿಚಿ ಮಕ್ಕಾ ಪುಪು ಝೋಕಾ ಝೋಕಾ ಎಂ ಅನ್ನು ಎಮಾನ್ ಆಮಂತ್ರಣ ಕಾಂಚಕಾತಿಲಿ ಆಲೋಚನಾಗೆ ವಿಷಯ ಚಿಚ್ಕಾನಾರ್ ಜೆ ಕುಣು ಸಮಾಜ್ಗೆ ಉತ್ಪತ್ತಿ ವಿಷಯ ನು ಪಹಲೆ ತ ಧನ್ಯವಾದ ಜನ್ ಆಕಾಶವಾಣಿ ಸಂಬಲ್ಪುರ ಜೆ ಈ ಜನ್ ಕಾರ್ಯಕ್ರಮ ಕುಣಾರ್ಗೆ ಜನ್ ಕಾರ್ಯಕ್ರಮ ಮಕ್ಕಾ ಪುಪು ಝೋಕಾ ಝೋಕಾ ಕಾರ್ಯಕ್ರಮ ಇಕಾನಾರ್ ಸುಂದರ କାର୍ଯ୍ୟକ୍ରମ ଏବଂ ଏ ସୁନ୍ଦର କାର୍ଯ୍ୟକ୍ରମ ମାଧ୍ୟମନୁ ଯେନ୍ କୁଣୁ ସମାଜରେ ଉତ୍ପତ୍ତି ଯେନ୍ ତେଙ୍କାନାର କୁଣୁ ସମାଜରେ ଉତ୍ପତ୍ତି ମାନାଲି ଇଦ୍ ଆଜ୍ଞା ପାଚି ଗୁଠିଆ ଯାହା ତେଙ୍ଗନାର ଇ ପରମ୍ପରା ଦୁନ୍ ସଂସ୍କୃତି ଦୁନ୍ ଇ ତାମାନେ କୁଣାର ପ୍ରାଚୀନ ଆଦିବାସୀ ରୁନ୍ ନାମେ ଯେନ୍ ଓଡ଼ିଶା ନୁ 62 ପ୍ରକାର ଆତନାର ଆନୁନ୍ତି କୁଣାର ମାନାର ଅଣ୍ଟା ଇର୍ ପହିଲେ ନାଗପୁର ଧାନପୁର ତାତିନ ବାରଚାର କେଶେଲପୁର ବାରଚାର ରୋହିଦାସ ପାଟନାନୁ ରୋହିଦାସ ପାଟନାନୁ ବସତି ସ୍ଥାପନ କାମଚାର ତେଙ୍ଗନାର ପରମ୍ପରା ଆତିଲିନ୍ ନାମେ ଅଣ୍ଟା ରିସର୍ଚ୍ଚ କାମ କାମଚିକିଛି ଦଣ୍ଡା ବୁହୁଣୀ ଦଣ୍ଟା ରାଧି କିଷାନ ଆ ପ୍ରମାଣ ଚିଚିକିଛି ଯେ ରୋହିତାସଗଡ଼ ମାନାଲି କୁଣାର୍ଘେ ରାଜିତ କୁଣାର ଆସାନ ରାଜାର ଆଚାର ରାଜା ହରିଶ୍ଚନ୍ଦ୍ରସ ମାନାଲ୍ଲାସ ଆର୍ଘେ କୁଣାର୍ଘେ ଅଣ୍ଟା ରାଜାସ ଆ ରିସର୍ଚ୍ଚନୁ ତେଙ୍କିଛି ଦୁନ୍ ଏବଂ ଧୀରେ ଧୀରେ ରୋହିଦାସ ପାଟନାନ୍ତିନ୍ ବାର୍ଚକାନାର ଧୀରେ ଧୀରେ ବେଦବ୍ୟାସ ଅଞ୍ଚଳକେ ହମିରପୁର ଗେ ବାର୍ଚକାନାର ବେଦବ୍ୟାସନୁ ରାଜକାନାର ଏବଂ ଧୀରେ ଧୀରେ ଆର୍ ଓଡ଼ିଶାନୁ ବାର୍ଚାର ବିଭିନ୍ନ ଆଡ୍ଡା ବଣେ ବାମଡ଼ା ଖାଲସା ଜୟପୁର ନାଗରା ଏବଂ ଧୀରେ ଧୀରେ ଧୀରେ ତାହେଲେ ବଂଶ ବିସ୍ତାର ମଞ୍ଜାରାରୁ